ನಾವು ಐಮ್ತಂತೆಕಿನ ಕ್ರಿಶ್ನೆ ಬಡಾಯಿಕ್ ಒಡ ಸೊಂಗಿಕು ಆದುರಂಗ್ ಅಯಾರ್ತೆ ಒಡೋ ಮೇನ್ ದುರಂಗ್ ಬಾಯಿಮ ಇನ್ನದು ಛೋಟ್ರಾಯ ಮುಂಡ ಒಡೋ ಸೊಂಗಿಕು ಆದುರಂಗ್.